ಡ್ರೈವರ್ ಮಾಮ ಅದಕ್ಕೇನ ತುಂಬ ಗಾನ ಪ್ಲಿಕಡೆ ಡ್ರೈವರ್ ಮಾಮ ಅಪ್ಪ ತಪ್ಪಕ್ಕೆ ಲಗಿದ ಗಾನ ಪ್ಲಿಕಡೆ ಹೋಗಿ ಹುಬಾಸ್ತ ಜೊತೆ ಕಿಸ್ಮಾತ್ ಕೇನೋ ಅಶಾ.

ಕೊಡ್ಬೇಕು ಪ್ಲೀಸ್ ಅಂತ ಡಲೈ ಚರ್ತವ ಚರ್ತವು ಚರ್ತಾವಸ್ಕೃಷ್ಣ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ್ತ ಚರ